ਇਲਤ ਸਿੰਘ ਮਾਂਗਤਬੁ ਜਫਗਰਾ ਚਿ ਅਬੁ ਸਮਾਜਿਕ ਜੀਵਨ ਰੇ ਮੀਨ ਐਸੋਬੁ ਮਰੰਗ ਜ਼ਿੰਮੇਦਾਰੀ ਮਿਨਾਆ ਉਪਨਾ ਕਜੀਰ ਬੁਗਿਨ ਚਿ ਸਮਾਜਿਕ ਜੀਵਨ ਏਕ ਜ਼ਿੰਮੇਦਾਰੀ ਚਿਨਾ ਚਿ ਅਬੁ ਸਮਾਜ ਰੇ ਬੁ ਜਨਮ ਕਨਾ ਹੁਦਰੇ ਬੁ ਜਨਮ ਕਨਾ ਅੰਡ ਓ ਹੁਦਰੇਨ ਹੋਕਲੋ ਤੇ ਹਗਾ ਕੋਲੋ ਤੇ ਤਾਇਨ ਤਿਆ ਨੀਨਾ ਮੀਨ ਅਬੁ ਏਸੋ ਮਰੰਗ ਬੋਜਾ ਬਾਰਿਤਨੇ ਚਿਕਚਿ ਅਬੁ ਅਧਾਨਬੁ ਬੇਗਰ ਹੁਦੇ ਅਬੁ ਬੰਗਬੁ ਅੰਡ ਓ ਅਬੁ ਬੇਗਰ ਸਮਾਜ ਬਨੁਮਾ ਚਿ ਹੁਦੇ ਬਨੁਮਾ ਇਹਨਾਂ ਲਾਗਿਦ ਤੇ ਅਬੁ ਜੋਦਿਬੁ ਤਾਇਨੇ ਅੰਦੋ ਸਮਾਜ ਰੇ ਬੁ ਤਾਇਨੇ ਅੰਡ ਸਮਾਜ ਰੇਨ ਹੋਕਲੋ ਤੇ ਗੋਨਾ ਗਿਰੰਗ ಬಲಬಪಲ ಆಂದಿ ದುಲ್ಸುನು ದೆಂಗ ದೆಪೆಂಗ ಸುಖು ದುಃಖ ಕೊರೆ ಬುಗಿತೆವು ನೆಪಿಲ್ಲ ಸಮಾಜರೆ ಜಾಯೋ ಚೇತನ್ಲತರ ಕಾನೆಪಿಲ್ಕನೆತೆ ಸಬಿನ್ ಸುಮಯ ಸಬಿನ್ ಲಿಕನ್ ಪೈಟಿ ಕೊರೆ ಬುಗಿಲಿಕವು ನೆಪಿಲ್ಲ ಇನಗಕ್ಕೂ ಮೆನೆಯ ಮೀನ್ ಸಮಾಜಿಕ ವ್ಯವಸ್ಥಾ ಚಿ ಸಮಾಜಿಕ ಜಿಮ್ಮೆದಾರಿ ಅಬೆನ್ ಜೋದಿ ನೆಲ್ಕನ್ ಸುಮಯರೆ ಚಿ ಸಮಾಜರೆ ತೈಕಿನೇತೆ ಜೋದಿ ಚಿತನ್ಬೆನ್ ಸುಮಜಾವನ ಟಕಬಿತಿ ಅರ್ಜಾವತಿಯ ಇಪೆನ್ ಇಪೆನ್ ಹೋಕುವ ಇಪೆನ್ ಇಪೆನ್ ಲಿಖತೆ ಮಿನಾ ಮೆಂದು ಒಕೋ ನಿಮಿತ್ತೆ ಸಮಾಜರೆ ಕಜಿ ಜಗರ್ ಹೋಬನ ಹುದರೆ ಕಜಿ ಜಗರ್ ಹೋಬನ ನೆನ್ ಸುಮಯರೆ ಸಬಿನ್ ಮಿತ್ ಬರಬರಿ ಮಿತ್ ಲಿಖ ಪೈಟಿ ತಿಯ ತೈನೆ ನೆನ ತನ್ನ ಅಬು ಎ ಸಮಾಜ ಲಗಿ ಎಸುಮರ ಜಿಮ್ಮೆದಾರಿ ಇಲ್ಲ ಅರ್ಪಬು ಜಪಗರ ಮಿಷನ್ ವಾತ್ಸಲ್ಯ ಯೋಜನಾ ಬಿಸೇರೆ ಮಿಷನ್ ವಾತ್ಸಲ್ಯ ಯೋಜನಾ ಬಿಸೇ ಅಬು ಪಶ್ಚಿಮ ಸಿಂಭೂಮ್ ಜಿಲ್ಲಾರೆನ್ ಕುವ ಲಗಿತ್ತೆ ಒಕೊನ್ ರೇ ಇನ್ಕನ್ ಹೊನ್ಕೋ ಒಕೊನ್ಕೋ ಬೇಸಹಾರಾಚಿ ಅಹಸಾಯ ಲಿಕನ್ ಹೊನ್ಕೋ ಒಕೊನ್ಕೋ ಅಬು ಸಮಾಜ ತಲರ ಮಿನ ಅಕುವ ನೆನ್ ಲಿಕನ್ ಕೋ ಅಬು ಕೊಯಂ ಜೊದಿಬು ಸನಂಗ್ ತನಚಿ ಗೋದ್ ಜೊದಿಬು ಸನಂಗ್ ತನ ಎಂದು ನಿಕವು ರಿಕದಿಕ್ಕುವ ನೆನ್ನರಿಯ ಪ್ರಕ್ರಿಯೆ ನೆಲ್ಕ ಮಿನ ಅಚಿ ಅಬೆನ್ ಜಾಯ್ ಜಿತೈ ಹೊನ್ ರಿಯೋ ಅಬೆನ್ ತ ಅರಿಕೆ ಲಗಿತ್ತೆ ಥನಾ ಬನ್ರೆ ಪ್ರಗಕೇಂದ್ರ ಅಂಡ ಮುಖೀತ ಆಯ್ತೆ ಸೈನ್ ಇರಿಕೇತೆ ಮೀ ಪುರ್ಮಾನ್ ಸಕಂ ಬೈಬೆನ್ ಅಂಡ ಎನ್ ಲಿಖತ ಅಬೆನ್ ಎನ್ ಹೊನ್ ಬೆನ್ ರಿಕೆದೈಯೆ ಎನ್ ಹೊನ್ ಅಬೆನ್ 18 ಸಾಲ ಜೋಗವೆನ್ ರಿಕೆದೈಯೆ ಅಂಡ ಓ ಜೊದಿ ಅಯರ್ಪ ತೈಂತಿಯ ಸನಂಗ ಎಂದು ಎನ್ ರೋಬೆನ್ ರಿಕೆದೈಯೆ ಎನ್ ಲಿಖತೆ ಸರ್ಕಾರ ಪಾಯ್ತರೆಯೋ ಅಬೆನ್ ಎನ್ ರೇ 4000 ಟಕಾ ಚಂಡು ಮುತಿಬೆನ್ ದಿಂಗಬೆನ್ ನಮಿಯ ಒಕೊನ್ ಇಂಗ ಅಪ್ಪುಕಿಂ ಆಸುಲ್ ಮರಂಗ್ ತನ ನೆನ್ ಇಂಗ ಅಪ್ಪುಕಿಂ ಬರೋರೆ ಲಗ್ಭಗ 115 ಬನ್ರದೋ 35 ಬಸ್ ಲಗ್ಭಗ್ಕಿಂ ತೈಂತಿಯ ದುರ್ಕರ ಚಿನ ಅಚ್ಚಿ ಅಬೆನ್ ಮಿಂಡೋ ಹೊಣ್ಬೆನ್ ನೆಲೀತಿನ ಎಂದು ಎನಿ ಸೆಪ್ತೆ ಅಬೆನ್ ಅಹೋಮೋ ಜುಕಲ್ಕ ಪುಯೂರ್ ತೈಂಡದು ಎಸ್ಸು ಹೋಗಿನೆ ಇದು ನೆನ್ಲಿಕ ಅಬು ಅಬು ಎ ಇಂದಾರಂಗ್ರೇನ್ ಹೊನ್ಕೋ ಸಮಾಜ ತಲಾರೇನ್ ಹೊನ್ಕೋ ಬುಗಿಲಿಕತೆ ರಿಕೆ ಕೋ ಲಗಿತ್ತೆ ನೆನ್ಲಿಕನ್ ಯೋಜನಾ ಕೊತ್ತೆ ಅಬೆನ್ ಗುತ್ತುಗಲಂ ಜುಡಿದೈ ನೆಬೆನ್ ಅಂಡ ಪೂರೇ ಜಾನ್ಕಾರಿ ಲಗತ್ತೆ ಅಬು ಪಶ್ಚಿಮ ಸಿಂಭೂಮ್ ಜಿಲ್ಲಾ ಉಪಾಯುಕ್ತ ಕಾರ್ಯಾಲಯ ಸೆನ್ಕೆ ನೇತ್ರಿಯೋ ನೆನ್ರೆ ಪೂರೈತೆ ಪೂರೇ ಜಾನ್ಕಾರಿ ಬೆನ್ ಹಿಡಿದೆಯೆ ಇಲ್ಲ ಜಗರ್ಕೊದಲಲ್ಲಿಗೆ ಅಂತೆ ಆಯರ್ಪ ಅಬು ಮಿಯನ್ ಜೊಮ್ನಮರ ದುರಂಗತಬು ರಸಿಕೆಲೇನು ದುರಂಗತನಕಿನ್ ಬೆಲ್ಮತಿ ಹಸ್ದ ಅಂಡ ಓ ಅಕಿನ್ ಜುಡಿಕೊಳ್ಳುತ್ತೆ.